0: ವಂದೇ ಪನ್ನಗಭೂಷಣಂ ಮೃಗಧರಂ
1: ವಂದೇ ಪಶೂನಾಂ ಪತಿಂ
0: ವಂದೇ ಸೂರ್ಯಶಶಾಂಗವಹ್ನಿನಯನಂ
1: ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
0: ಸರ್ವಭಾವನಃ
1: ಹರಶ್ಚ ಹರಿಣಾಕ್ಷಶ್ಚ
0: ಸರ್ವಭೂತಹರಃ
1: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
0: ಭಗವಾನ್
1: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
0: ಭೂತಭಾವನಃ
1: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋಹರಃ ಕಮಂಡುಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸುರ್ವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಪರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
1: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪಥಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಃ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಃ ಮಹಾತೇಜಃ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ ನಕ್ಷತ್ರವಿಗ್ರಹಮತಿಃ ಗುಣಬುದ್ಧಿಃ ಲಯೋ ಅಗಮಃ ಪ್ರಜಾಪತಿಃ ವಿಶ್ವಬಾಹುಃ ವಿಭಾಗಃ ಸರ್ವತೋಮುಖಃ ವಿಮೋಚನಃ ಸುಸರಣಃ ಹಿರಣ್ಯಕವಚೋದ್ಭವಃ ಮೇಘಜಃ ಬಲಚಾರೀ ಚ ಮಹೀಚಾರೀ ಅಸ್ತುತಸ್ತಥಾ ಸರ್ವಸೂರ್ಯ ವಿನೋದೀ ಚ ಸರ್ವವಾದ್ಯ ಪರಿಗ್ರಹ
2: ಯಾಲರೂಪೋ
1: ಗುಹಾವಾಸಿ ಗೃಹಮಾಲಿ ತರಂಗವಿತ್ ತ್ರಿದಶಃ ಕಾಲದೃಕ್ ಕರ್ಮ ಸರ್ವಬಂಧ ವಿಮೋಚನಃ ಬಂಧನಸ್ತು ಅಸುರೇಂದ್ರಾಣಾಂ ಯುಧಿ ಶತ್ರುವಿನಾಶನಃ ಸಾಂಖ್ಯಪ್ರಸಾದಃ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನಃ ವಿಭಾಗಜ್ಞಃ ಅತುಲ್ಯಃ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸ ವಾಸವಃ ಅಮರಃ ಹೇಮೋ ಹೇಮಕರಃ ಯಜ್ಞಃ ಸರ್ವಧಾರೀ ಧರೋತ್ತಮಃ ಲೋಹಿತಾಕ್ಷಃ ಮಹಾಕ್ಷಶ್ಚ ವಿಜಯಾಕ್ಷಃ ವಿಶಾರದಃ ಸಂಗ್ರಹ ನಿಗ್ರಹ ಕರ್ತಾ ಸರ್ವಚೀರ ನಿವಾಸನಃ ಮುಖ್ಯಃ ಅಮುಖ್ಯಶ್ಚ ದೇಹಶ್ಚ ಕಾಲಹಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲಃ ಬಲರೂಪಭೃತ್ ಸರ್ವಕಾಮಪ್ರದಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಃ ಅವಶಃ ಖಗಃ ರೌದ್ರರೂಪೋ ಅಂಶುರಾದಿತ್ಯಃ ಬಹುರಶ್ಮಿಃ ಸುವರ್ಚಸಿ ವಸುವೇಗಃ ಮಹಾವೇಗಃ ಮನೋವೇಗಃ ನಿಶಾಚರಃ ಸರ್ವವಾಸಿ ಶ್ರಿಯಾವಾಸಿ ಉಪದೇಶಕರಃ ಅಕರಃ ಮುನಿಃ ಆತ್ಮಾ ನಿರಾಲೋಕಃ ಸಂಮಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪ್ರಕ್ಷರೂಪಶ್ಚ ಅತಿದೀಪ್ತೋ ವಿಷಾಂಪತಿಃ ಉನ್ಮಾದಃ ಮದನಃ ಕಾಮಃ ಅಶ್ವತ್ಥಃ ಅರ್ಥಕರಃ ಯಶಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಃ ಉದಂಗ್ಮುಖಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥಃ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣಃ ಮೃದುಃ ಅವ್ಯಯಃ ಮಹಾಸೇನಃ ವಿಶಾಖಶ್ಚ ಷಷ್ಠಿಭಾಗಃ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಬೀ ಚಮೂಸ್ತಂಭನಯೇವ ಚ ವೃತ್ತವೃತ್ತಕರಃ ತಾಲಃ ಮಧುಃ ಮಧುಕಲೋಚನಃ ವಾಚಸ್ಪತ್ಯಃ ವಾಜಸನಃ ನಿತ್ಯಂ ಆಶ್ರಿತಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿದ್ ಈಶಾನಃ ಈಶ್ವರಃ ಕಾಲಃ ನಿಶಾಚಾರೀ ಪಿನಾಕಭೃತ್ ನಿಮಿತ್ತಸ್ಥಃ ನಿಮಿತ್ತಂಚ ನಂದಿಃ ನಂದಕಿರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನಃ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲಃ ಬ್ರಹ್ಮ ಪಿತಾಮಹಃ ಚತುರ್ಮುಖಃ ಮಹಾಲಿಂಗಃ ಚಾರುಲಿಂಗಃ ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷಃ ಯೋಗಾಧ್ಯಕ್ಷಃ ಯುಗಾವಹಃ ಬೀಜಾಧ್ಯಕ್ಷಃ ಬೀಜಕರ್ತಾ ಅಧ್ಯಾತ್ಮ ಅನುಗತೋ ಬಲಃ ಇತಿಹಾಸಃ ಸಕಲ್ಪಶ್ಚ ಗೌತಮಃ ಅಥ ನಿಶಾಕರಃ ದಂಭೋಹಿ ಅದಂಬಃ ವೈದಂಬಃ ವಶ್ಯಃ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿಃ ಮಹಾಕರ್ತಾ ಅನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಾನ್ ಶಕ್ತಯೇವ ಚ ನೀತಿಃ ಅನೀತಿಃ ಶುದ್ಧಾತ್ಮ ಶುದ್ಧಃ ಮಾನ್ಯಃ ಗತಾಗತಃ ಬಹುಪ್ರಸಾದಃ ಸುಸ್ವಪ್ನಃ ದರ್ಪಣಃ ಅಥ ತು ಅಮಿತ್ರವಿಜಿತ್ ವೇದಕಾರಃ ಮಂತ್ರಕಾರಃ ವಿದ್ವಾನ್ ಸಮರಮರ್ದನಃ ಮಹಾಮೇಘನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲಃ ಮಹಾಜ್ವಾಲಃ ಅತಿಧೂಮೋ ಕುತೋ ಹವಿಃ ವೃಷಭಃ ಶಂಕರಃ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಃ ತಥಾಂಗುಲಬ್ಧಶ್ಚ ಶೋಭನಃ ನಿರವಗ್ರಹ ಖಸ್ತಿದಃ ಖಸ್ತಿಭಾಗಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭ ಪರಾಯಣಃ ಕೃಷ್ಣವರ್ಣಃ ಸುವರ್ಣಶ್ಚ ಇಂದ್ರಿಯಂ ಸರ್ವದೇಹಿನಾಂ ಮಹಾಪಾದೋ ಮಹಾಹಸ್ತಃ ಮಹಾಕಾಯೋ ಮಹಾಯಶಃ ಮಹಾಮೂರ್ಧಾ ಮಹಾಮಾತ್ರಃ ಮಹಾನೇತ್ರಃ ನಿಶಾಲೇಹ ಮಹಾಂತಕಃ ಮಹಾಕರ್ಣಃ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸಃ ಮಹಾಕಂಭುಃ ಮಹಾಗ್ರೀವಃ ಶ್ಮಶಾನಭಾಕ್ ಮಹಾವಕ್ಷಃ ಮಹೋರಸ್ಕಃ ಅಂತರಾತ್ಮಾ ಮೃಗಾಲಯಃ ಲಂಬನಃ ಲಂಬಿತೋಷ್ಠಶ್ಚ ಮಹಾಮಾಯಃ ಪಯೋನಿಧಿಃ ಮಹಾದಂತಃ ಮಹಾದಂಷ್ಟ್ರಃ ಮಹಾಜಿಹ್ವಃ ಮಹಾಮುಖಃ ಮಹಾನಖೋ ಮಹಾರೋಮಾ ಮಹಾಕೇಶಃ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯಃ ಗಿರಿಸಾಧನಃ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ತಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಛವಿಃ ನಾಭಿಃ ನಂದಕರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗುಪ್ತಃ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಃ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಶ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
1: ಸ ಯಜ್ಞಾರಿಃ ಸ ಕಾಮಾರಿಃ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಾ ಅನಿಲಾವಶ್ಯ ಶೇಖಿತಾನಃ ಹರಿಃ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಾ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಕುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಬಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
1: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಛಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
1: ಸುಪರ್ವಣಾ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
1: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋ ಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
1: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹು ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತಾ ಶದಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿ ಪಿನಾಕಧೃತ್ ಉಮಾಪತಿ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತಾ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕುರ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗಿರಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿ ಸಾರ್ಥಂ ಬ್ರಹ್ಮಚಾರಿ ಜಿತೇಂದ್ರಿಯ ಅಭಗ್ನಯೋಗ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
4: ಓಂ ಶಿವಾಯ ನಮಃ. Dear listeners of Shaivam.org, the next program is Spiritual Music. In this, you are about to listen Shiva Stotram. The title is Shiva Sahasra Namavali from Shiva Puranam, presented by Sri Subramanian Sharma, Chennai. Thank you. Om Namah Shivaya.
5: Om Namah Shivaya. ಶಿವಪುರಾಣಾಂತರ್ಗತಂ ವಿಷ್ಣುಕೃತಂ ಶ್ರೀ ಶಿವಸಹಸ್ರನಾಮಾವಲಿಹಿ.

ಕಾಲಾಯ ನಮಃ ಓಂ ಕೃತ್ತಿವಾಸಸೇ ನಮಃ ಓಂ ಸುಭಗಾಯ ನಮಃ ಓಂ ಪ್ರಣವಾತ್ಮಕಾಯ ನಮಃ ಓಂ ಉನ್ನಧ್ರಾಯ ನಮಃ.

0: ओम नमः शिवाय।
1: यू आर लिसनिंग टू शैवम डॉट ऑर्ग रेडियो, द 24/7 स्पिरिचुअल चैनल फ्रॉम शैवम डॉट ऑर्ग।
2: ಭೋಗ್ಯ ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಶಬ್ದ ಸ್ಪರ್ಶ ರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಮುಂತಾದ ಪಂಚಮಹಾಭೂತಗಳು, ಈ ಭೂತಗಳನ್ನು ಉತ್ಪನ್ನವಾಗಿರ್ತಕ್ಕಂಥ ಭೌತಿಕವಾದ ಪ್ರಪಂಚ ಲೋಕ ನಾವು ಭೋಗ್ಯ ಅಂತ ಕರಿತಿದ್ದೇವೆ. ಇದನ್ನ ಯಾಕೆ ಮಾಡ್ಯಾನ ಪರಮಾತ್ಮ ಅಂದ್ರೆ ನಮ್ಮ ಸಲುವಾಗೇ ಮಾಡಿದ. ನೀವೆಲ್ಲ ತಂದೆ ತಾಯಿಗಳು ಮನೆಯಲ್ಲಿ ಬೇಕಾದಷ್ಟು ಕಷ್ಟಪಟ್ಟು ದುಡಿದು ಹೊಲ ಮನಿ ಎಲ್ಲ ಗಳಿಸಿಡ್ತೀರಿ, ಬಂಗಾರ ಬೆಳ್ಳಿ ಗಳಿಸಿಡ್ತೀರಿ, ಯಾರ ಸಲುವಾಗಿ ಅಂದ್ರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸುಖವಾಗಿರಲ್ಲ ಅಂತ ತಿಳ್ಕೊಂಡು ಹೆಂಗ ತಂದೆ ತಾಯಿಗಳು ಮಕ್ಕಳ ಸಲುವಾಗಿ ಗಳಿಸ್ತಾ ಇದ್ದಾರೆ, ಅದೇ ಪ್ರಕಾರವಾಗಿ ಜಗತ್ತಿನ ತಂದೆ ತಾಯಿಗಿರ್ತಕ್ಕಂಥ ಪರಮಾತ್ಮ ಇವ್ರು ಯಾರ ಸಲುವಾಗಿ ಮಾಡಿಟ್ರಪ್ಪ ಅಂದ್ರೆ ನಮ್ಮ ಸಲುವಾಗಿ, ಜೀವಿಗಳ ಸಲುವಾಗಿ ಮಾಡಿಟ್ರ. ಅದಕ್ಕೆ ಈ ಜಗತ್ತನ್ನುವಂತಹದ್ದು ಭೋಗ್ಯವಾದ ವಸ್ತು ಜೀವಿಗಳ ಸಲುವಾಗಿದೆ. ಇದನ್ನು ಅನುಭವ ಮಾಡತಕ್ಕಂತ ಜೀವಿಗಳಿಗೆ ಭೋಕ್ತ ಅಂತ ಕರೀತಾರೆ. ಹಾಗಾದ್ರೆ ಪರಮಾತ್ಮ ಏನಪ್ಪ ಅಂದ್ರೆ ಅವನಿಗೆ ಪ್ರೇರಯಿತ ಅಂತ ಕರೀತಾರೆ. ಅಂದ್ರೆ ಜಗತ್ತಿನಲ್ಲಿ ಏನೆಲ್ಲ ನಡೀಬೇಕಾದ್ರೆ ಅವನ ಒಂದು ಸಂಕೇತದಿಂದ ಎಲ್ಲ ನಡೀತದೆ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ. ಪರಮಾತ್ಮನ ಆದೇಶ ಇರಲಾರ್ದನೆ, ಪರಮಾತ್ಮನ ಅನುಗ್ರಹ ಆಗಲಾರ್ದೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅವನ ಪ್ರೇರಕ ಶಕ್ತಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಹೋಗ್ತೀವಿ, ಬರ್ತೀವಿ, ನೋಡ್ತೀವಿ, ಕೊಡ್ತೀವಿ, ಕೇಳ್ತೀವಿ ಅಂತ ಅಂತೀವಿ. ಅಲ್ಲದೆ ಯಾರ ಬಲದಿಂದ ನಾವು ನೋಡ್ತೀವಿ ಅಂದ್ರೆ ಪರಮಾತ್ಮನ ಬಲದಿಂದ ನಾವು ನೋಡೋದು. ಅಕಸ್ಮಾತ್ ನಮ್ಮ ದೇಹದಲ್ಲಿ ಆತ್ಮರೂಪವಾಗಿರ್ತಕ್ಕಂಥ ಪರಮಾತ್ಮ ಈ ದೇಹವನ್ನು ಬಿಟ್ಟು ಹೋದ ಅಂದ್ರೆ ನಮ್ಮ ನೋಡಕ್ಕಾಗಂಗಿಲ್ಲ, ಕೇಳಕ್ಕಾಗಂಗಿಲ್ಲ, ಹೋಗೋದಿಲ್ಲ, ಬರೋದಿಲ್ಲ, ಅಲ್ಲೇ ಶರೀರ ಬಿದ್ದು ಬಿಡ್ತದೆ. ಅದಕ್ಕೆ ಸತ್ತ ದೇಹಕ್ಕೆ ಜೀವಿತವಾದ ದೇಹಕ್ಕೆ ಏನು ವ್ಯತ್ಯಾಸ? ಶರೀರ ನೋಡ್ಲಿಕ್ಕೆ ಎರಡು ಒಂದೇ ಇರ್ತವೆ, ಆದರೆ ಒಳಗ ಜೀವಾತ್ಮ ಇರುವಂತ ಶರೀರಕ್ಕೆ, ಒಳಗ ಜೀವಾತ್ಮ ಇಲ್ಲದಿರುತ್ತ ಶರೀರಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಒಳಗ ಜೀವ ಇರುವಂತ ದೇಹ ಅದು ಸರಿಯಾಗಿ ತಾನೇ ಕುಂಡಿರ್ತದೆ. ಅದ್ರ ಒಳಗಿಂದ ಹೋಗಿರುವಂತ ದೇಹಕ್ಕೆ ಕುಂಡ್ರಾಕ್ ಬರಂಗಿಲ್ಲ, ಅದಕ್ಕೇನ್ ಮಾಡ್ಬೇಕಾಗ್ತದೆ? ನೀವು ಕುಂಡ್ರಿಸ್ಬೇಕಾಗ್ತದೆ. ನೀವು ಕುಂಡ್ರಿಸ್ತೀರಲ್ಲ, ಸತ್ತಿರುವಂತ ದೇಹಕ್ಕೆ ಹೆಂಗ್ ಕುಂಡ್ರಿಸ್ತೀರಿ? ಅದು ಸ್ವಂತ ಕುಂಡ್ರಾಕ್ ಬರಂಗಿಲ್ಲ. ಇಲ್ಲೊಂದು ಹಗ್ಗ ಕಟ್ಟಿ ಅಲ್ಲೊಂದು ಬಡಿಯೋದು, ಇಲ್ಲಿ ಹಗ್ಗ ಕಟ್ಟಿ ಕೆಡ ಗೂಟಕ್ಕೆ ಕಟ್ಟೋದು. ಈಗ ನೀವು ಹೆಂಗ್ ಕೂತ್ಕೊಂಡಿರಿ? ಹಗ್ ಬೇಡ, ಗೂಟ್ ಬೇಡ, ಆರಾಮ್ ನೀವ ಕೂತ್ಕೊಂಡ್ರಿ. ಹಂಗ ಸತ್ತ ದೇಹ ಕುಂಡ್ರ ಕುಂಡ್ರತನ ಅದು ಕುಂಡ್ರಕ್ ಬರಂಗಿಲ್ಲ, ಅದಕ್ಕೆ ನೀವು ಕುಂಡ್ರಿಸ್ಬೇಕಾಗ್ತ. ಮತ್ತ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಒಳಗಿರುವಂತ ಶಿವ ಹೋದ ಮೇಲೆ ಇದು ಶವ ಅಂತ ಕರೆಸಿಕೊಳ್ತದೆ. ಎಲ್ಲಿವರೆಗೆ ಒಳಗ ಶಿವ ಅದಾನೆ ಅಲ್ಲಿವರೆಗೆ ಇದು ಮಂಗಲಮಯವಾಗಿ ಕಾಣುತ್ತದೆ. ಎಲ್ಲಾರು ನಿಮ್ಮನ್ನು ಮುಟ್ತಾರೆ, ತಟ್ತಾರೆ. ಅಕಸ್ಮಾತ್ ಶಿವ ಹೋದ ಅಂದ್ರೆ ಅದನ್ನ ಯಾರು ಮುಟ್ಟಂಗಿಲ್ಲ ಜಲ್ದಿ. ಯಾಕೆ ಮುಟ್ಟಂಗಿಲ್ಲ? ಮುಟ್ಟಿದ್ರೆ ಮತ್ತೆ ಜಳಕ ಮಾಡಬೇಕಾಗ್ತದ ಅಂತಾರ. ಮುಟ್ಟಿದ್ರೆ ಮೈಲಿಗೆ ಬರ್ತದ. ಅದಕ್ಕೆ ಎಲ್ಲಿವರೆಗೆ ಒಳಗ ಶಿವ ಅದಾನೆ ಅಲ್ಲಿವರೆಗೆ ದೇಹ ಮಂಗಲವಾಗಿ ತೋರ್ತಿರ್ತದೆ. ಶಿವ ಹೋದ ಅಂದ್ರೆ ಇದಕ್ಕೆ ನಾವು ಶವ ಅಂತ ಕರಿತೀವಿ. ಅದು ಅಮಂಗಲ ಆಕ್ಕದ, ಅಪವಿತ್ರ ಆಕ್ಕದ, ಮೈಲಿ ಆಕ್ಕದ. ಅದನ್ನು ಮುಟ್ಟಿದ್ರೆ ನಾವೆಲ್ಲ ಸ್ನಾನ ಮಾಡಬೇಕಾಗ್ತದೆ. ಅದಕ್ಕೆ ಜಗತ್ತಿಗೆ ಮಂಗಲ ರೂಪ ಇರತಕ್ಕಂಥ ಪರಮಾತ್ಮ ಎಲ್ಲಾರು ಒಳಗಿದ್ದುಕೊಂಡು ಎಲ್ಲರಿಗೂ ಒಂದು ಪ್ರೇರಕ ಶಕ್ತಿ ಕೊಡ್ತಾನೆ. ಅಂದ್ರೆ ನಾವು ಏನೇ ಮಾಡಬೇಕಾದ್ರೂ ಕೂಡ ಯಾರು ಪ್ರೇರಣೆ ಮಾಡ್ತಾರಪ್ಪ ಅಂದ್ರೆ ದೇವರ ಪ್ರೇರಣೆ ಮಾಡ್ತಾನ. ನೀವು ಅನ್ಬೋದು ಹಂಗಾದ್ರೆ ಒಬ್ಬ ಮನುಷ್ಯ ಕಳ್ಳತನ ಮಾಡ್ತಾನೆ, ಒಬ್ಬ ಮನುಷ್ಯ ಪ್ರವಚನ ಕೇಳಾಕ್ ಬರ್ತಾನೆ. ಈ ಸತ್ಸಂಗ್ ಬರುವಂತವರಿಗೆ ಪ್ರೇರಣಾ ಕೊಡೋನು ಪರಮಾತ್ಮನೇ, ಮತ್ತಲ್ಲಿ ಕಳ್ಳತನ ಮಾಡಕ್ ಹೋಗೋನಿಗೆ ಪ್ರೇರಣಾ ಕೊಡೋನು ಪರಮಾತ್ಮನೇ. ಮತ್ ಪರಮಾತ್ಮ ಹಂಗು ಹಿಂಗು ಎರಡು ಕೆಲಸ ಮಾಡ್ತಾನೇನು ಅಂತ ಹಿಂಗ್ ವಿಚಾರ ಮಾಡುವ. ಒಬ್ಬರಿಗೆ ಕಳ್ತನ ಮಾಡಕ್ ಹಸ್ತಾನ, ಒಬ್ಬರಿಗೆ ಪ್ರವಚನ ಕೇಳಕ್ ಹಸ್ತಾನ, ಒಬ್ಬನಿಗೆ ಪೂಜೆ ಮಾಡಕ್ ಹಸ್ತಾನ, ಮತ್ತು ಪ್ರೇರಣಾ ಕೊಡೋ ಅವನೇ ಅಂದ್ರೆ ಎಲ್ಲಾರು ಒಂದೇ ರೀತಿ ಚಲೋ ಕೆಲಸ ಮಾಡಬೇಕಾಗಿತ್ತಲ್ಲ. ದೇವರು ಪ್ರೇರಣಾ ಮಾಡ್ತಾರಂದ್ರೆ ಎಲ್ಲರೂ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರವಚನ ಕೇಳಬೇಕು, ಸತ್ಸಂಗ ಕೇಳಬೇಕು. ಅದನ್ನು ಬಿಟ್ಟುಕೊಟ್ಟು ಕೆಲವರು ಹಂಗ ಕೆಲವರು ಹಿಂಗ ಇರ್ತಾರೆ, ಮತ್ತೆ ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ಪರಮಾತ್ಮನ ಶಕ್ತಿ ನಮಗೆ ಪ್ರೇರಣಾ ಕೊಡ್ತದೆ. ಆದ್ರೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಾವು ನಮ್ಮ ವ್ಯವಹಾರದಲ್ಲಿ ಪ್ರವೃತ್ತರಾಗ್ತೀವಿ ಅಂತ ಹೇಳ್ತಾರೆ. ಈಗ ವಿದ್ಯುತ್ ಅನ್ನುವಂತಹ ಒಂದು ಶಕ್ತಿ ಅದ, ಆ ಶಕ್ತಿ ಫೋಕಸ್ ನಲ್ಲಿ ಏನ್ ಮಾಡುತ್ತಪ್ಪ, ನಮಗೆಲ್ಲ ಬೆಳಕು ಕೊಟ್ಟದು. ಅದೇ ವಿದ್ಯುತ್ ಶಕ್ತಿನ ಈ ಮೈಕ್ ದೊಳಗ ಅದೇನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಸಣ್ಣ ಧ್ವನಿಯನ್ನ ದೊಡ್ಡದನ್ನಾಗಿ ಮಾಡಿ ಇಲ್ಲಿ ಕುಂತವ್ರಿಗೂ ಕೇಳುತ್ತದ, ಊರಾಗ ಮಾಳಿಗೆ ಮ್ಯಾಗ ಊಣ್ಯಾಗ ಇದ್ದವ್ರಿಗೂ ಕೇಳುತ್ತದ. ಏ ಮುತ್ತಾರ ಇಲ್ಲೇ ಬಹಳ ಚಲೋ ಕೇಳತ್ ಬಿಡ್ರಿ ಅಂತ ತಿಳ್ಕೊಂಡು ಅಲ್ಲೇ ಕುಂತು ಕೇಳೋರು ಬಹಳ ಮಂದಿ ಇರ್ತಾರೆ. ಯಾಕೆ ಇದು ಶಕ್ತಿ ಯಾರದಪ್ಪ ಅಂದ್ರೆ ವಿದ್ಯುತ್ತಿನ ಶಕ್ತಿ. ಇದು ಸಣ್ಣ ಧ್ವನಿಯನ್ನ ದೊಡ್ಡದನ್ನಾಗಿ ಮಾಡ್ತದ, ಕತ್ತಲಿಯೊಳಗ ಬೆಳಕು ಕೊಡ್ತದ. ನಿಮಗೇನಾದ್ರೂ ಬಹಳ ಶಕಿ ಆಯ್ತಪ್ಪ ಅಂದ್ರೆ ಒಂದು ಪಂಕ ಹಚ್ಚಿದ್ರ ಗಾಳಿ ಕೊಡ್ತದ. ನಿಮಗೇನಾದರೂ ಟೆಲಿವಿಷನ್ ನೋಡ್ಬೇಕಂತ ತಿಳ್ಕೊಂಡಾಗ ಅದನ್ನು ಬಟನ್ ಚಾಲು ಮಾಡಕ್ ನಿಮಗೆ ಶಬ್ದ ಚಿತ್ರ ತೋರಿಸ್ತದೆ, ಎಲ್ಲ ಮಾಡೋದು ಯಾವುದು? ಈ ವಿದ್ಯುತ್ ಶಕ್ತಿ. ಇವತ್ತು ನಮ್ಮೆಲ್ಲರ ವ್ಯವಹಾರ ಎದರ ಮೇಲೆ ಅವಲಂಬನ ಅಂದ್ರೆ ಈ ಕರೆಂಟ್ ಮೇಲೆ ಅವಲಂಬನ. ಈ ಕರೆಂಟ್ ಅಕಸ್ಮಾತ್ ಆಗಿ ಹೋದು ಅಂದ್ರೆ ನಿಮಗೆ ಕುಡಿಯಾಕ ನೀರು ಸಿಗಂಗಿಲ್ಲ, ಉಣ್ಣಾಕ ಅನ್ನ ಸಿಗಂಗಿಲ್ಲ. ಯಾಕಂದ್ರೆ ಎಲ್ಲ ಕರೆಂಟ್ ಮೇಲೆ ಮಾಡೋರಿರ್ತಾರಲ್ಲ, ಏನ್ ನೋಡೋಂಗಿಲ್ಲ ಕೇಳಂಗಿಲ್ಲ, ಎಲ್ಲ ಅದು ಹೋಯ್ತು ಅಂದ್ರೆ ಎಲ್ಲ ಬಂದ ಪ್ರಾಣ ಹೋದಂಗೆ ಆಗ್ಯದ ಈಗ. ಪರಂತು ವಿದ್ಯುತ್ ಅಂದ್ರೆ ಏನು ಅಂದ್ರೆ ಏನು ಬೆಳಕು ಕೊಡೋದು ವಿದ್ಯುತ್, ಏನು ಸಣ್ಣ ಧ್ವನಿಯನ್ನ ದೊಡ್ಡ ಧ್ವನಿಯನ್ನಾಗಿ ಮಾಡೋದು ವಿದ್ಯುತ್, ಏನು ಶಬ್ದ ಚಿತ್ರ ತೋರಿಸೋದು ವಿದ್ಯುತ್, ಇದು ಒಂದೇ. ಈಗ ಅನೇಕ ಕೆಲಸ ಹೆಂಗ್ ಮಾಡ್ತದ ಅಂತ ಕೇಳಿದ್ರೆ ಇದರ ಯಂತ್ರ ಎಲ್ಲ ಬೇರೆ ಬೇರೆ ಆಗಿದೆ, ಯಂತ್ರಗಳು ಭಿನ್ನ ಭಿನ್ನ ಆಗಿದೆ. ಕರೆಂಟ್ ಒಂದೇ ಇದ್ರೂ ಕೂಡ ಯಂತ್ರ ಭಿನ್ನ ಭಿನ್ನವಾಗಿರೋದ್ರಿಂದ ಬೇರೆ ಬೇರೆದ ಬೇರೆ ಬೇರೆ ಕೆಲಸ ಆಗ್ತಾವ. ಪಂಕದಿಂದ ಗಾಳಿ ಬರುತ್ತ ಹೊರತಾಗಿ ಪಂಕದಿಂದ ಬೆಳಕು ಬರಂಗಿಲ್ಲ, ಲೈಟ್ನಿಂದ ಪ್ರಕಾಶ ಬರುತ್ತ ಹೊರತಾಗಿ ಅದರಿಂದ ಗಾಳಿ ಬರಂಗಿಲ್ಲ, ಈ ಮೈಕ್ನಿಂದ ಶಬ್ದ ದೊಡ್ಡದಾಗತ್ತ ಹೊರತಾಗಿ ಇದರಿಂದ ಬೆಳಕು ಬರಂಗಿಲ್ಲ. ಪರಂತು ಎಲ್ಲಕ್ಕೂ ಪ್ರೇರಣಾ ಕೊಡತಕ್ಕಂತ ಶಕ್ತಿ ಅದು ಪದರೆ ವಿದ್ಯುತ್. ಅದು ಹೋಯ್ತಂದ್ರೆ ಇದು ಬೆಳಕು ಬಂದಕ್ಕದ, ಇದು ಶಬ್ದನು ಬಂದಕ್ಕದ, ಗಾಳಿನೂ ಬಂದಕ್ಕದ, ಎಲ್ಲ ಬಂದಾಗ್ಬಿಡ್ತಾವ. ಹಾಗೆ ಪರಮಾತ್ಮ ಹೇಗಪ್ಪ ಅಂದ್ರೆ ಪರಮಾತ್ಮ ಅಂದ್ರೆ ವಿದ್ಯುತ್ ಇದ್ದ ಹಾಗೆ ಅಂತಾರೆ. ಈ ವಿದ್ಯುತ್ತಿನ ಯಾವ ಯಂತ್ರಕ್ಕೆ ಸಂಬಂಧ ಆಗ್ತದ ಅದರಲ್ಲಿ ಚಾಲನಾ ಚಾಲುವಾಗ್ತದೆ. ಹಾಗೆ ನಮ್ಮ ಒಳಗೊಂದು ಅಂತಃಕರಣ ಅನ್ನುವಂಥದ್ದದ. ಅಂತಃಕರಣ ಅಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವು ನಾಲ್ಕು ಕುಡಿದು ನಾವು ಅಂತಃಕರಣ ಅಂತಃಕರಣ ಅಂತ ಕರಿತೀವಿ. ಆ ಪರಮಾತ್ಮನ ಪ್ರೇರಕ ಶಕ್ತಿ ಅನ್ನುವಂಥದ್ದು ಅಂತಃಕರಣಕ್ಕೆ ಮುಟ್ಟಿದಾಗ ನಮ್ಮ ಮನಸ್ಸು ಕೆಲಸ ಮಾಡಕ್ ಚಾಲು ಮಾಡ್ತದ, ನಮ್ಮ ಬುದ್ಧಿ ಕೆಲಸ ಮಾಡ್ತದ, ನಮ್ಮ ಅಹಂಕಾರ ಕೆಲಸ ಮಾಡ್ತದ, ನಮ್ಮ ಚಿತ್ತ ಕೆಲಸ ಮಾಡ್ತದ. ಅವು ಹೆಂಗ್ ಕೆಲಸ ಮಾಡ್ತಾವ ಅಂದ್ರೆ ತಮ್ಮ ತಮ್ಮ ಸಂಸ್ಕಾರ ಹೆಂಗಿರ್ತಾವಲ್ಲ ಹಂಗ್ ಕೆಲಸ ಮಾಡ್ತ. ಅಂದ್ರೆ ಸತ್ವಗುಣದ ಮನಸ್ಸಿತ್ತು ಅಂದ್ರೆ ಅದು ಪೂಜೆ ಮಾಡೋದು, ಧ್ಯಾನ ಮಾಡೋದು, ಸತ್ಸಂಗ ಮಾಡೋದು, ಇಂಥ ಕೆಲಸ ಮಾಡಕ್ ಚಾಲು ಮಾಡ್ತ ಸತ್ವಗುಣದ ಮನಸ್ಸಿತ್ತು. ಇನ್ನ ರಜೋಗುಣದ ಮನಸ್ಸಿತ್ತು ಅಂದ್ರೆ ಅದು ವ್ಯವಹಾರ ಮಾಡಬೇಕು, ಸಂಪತ್ ಸಂಪಾದನೆ ಮಾಡಬೇಕು, ದೊಡ್ಡ ದೊಡ್ಡ ಅಧಿಕಾರ ಪಡ್ಕೋಬೇಕು ಅನ್ನುವಂತ ಈ ಲೌಕಿಕ ವಿಚಾರ ಅದರಲ್ಲಿ ಬರಕ್ ಚಾಲು ಆಗ್ತದೆ. ಇನ್ನ

ಪ್ರಮಾಣದಲ್ಲಿರ್ತಾವೆ. ಹಾಗೆ ಯಾರ ಮನಸ್ಸಿನೊಳಗೆ ಯಾರ ಬುದ್ಧಿಯೊಳಗೆ ಎಂಥ ಗುಣ ಅದವ ಆ ಗುಣಗಳು ಪ್ರವೃತ್ತವಾಗಿ ಕೆಲಸ ಮಾಡಲಿಕ್ಕೆ ಚಾಲುವಾಗ್ತದೆ. ಅದಕ್ಕೆ ರಜೋಗುಣಿಯಾದ ಮನುಷ್ಯ ಸಂಸಾರದಲ್ಲಿ ಪ್ರವೃತ್ತನಾಗ್ತಾನೆ, ಸತ್ವಗುಣಿಯಾಗಿರ್ತಕ್ಕಂಥ ಮನುಷ್ಯ ಪರಮಾತ್ಮನ ಶಕ್ತಿ ತೆಗೆದುಕೊಂಡು ಆಧ್ಯಾತ್ಮದಲ್ಲಿ ಪ್ರವೃತ್ತನಾಗ್ತಾನೆ, ತಮೋಗುಣಿಯಾಗಿರ್ತಕ್ಕಂಥ ಮನುಷ್ಯ ಈ ಕಡೆ ಆಧ್ಯಾತ್ಮನೇ ಇಲ್ಲ, ಈ ಕಡೆ ಸಂಸಾರ ಇಲ್ಲ, ಸುಮ್ಮನೆ ಕಾಲಹರಣ ಮಾಡ್ತಾನೆ. ಅದಕ್ಕೆ ಸಮಯ ಸೂರ್ಯ ಉದಯ ಆದ ಕೂಡಲೇ ಇಂಥದ ಕೆಲಸ ಮಾಡೋದಕ್ಕೂ ಸೂರ್ಯ ಯಾರಿಗಾರು ಹೇಳ್ತಾನೆ? ಒಕ್ಕಲಿಗರು ಒಕ್ಕಲ್ತನ ಮಾಡಕ್ ಚಾಲು ಮಾಡ್ತಾರ, ವ್ಯಾಪಾರಸ್ಥರು ತಮ್ಮ ಉದ್ಯೋಗ ಮಾಡಕ್ ಚಾಲು ಮಾಡ್ತಾರ. ಅದಕ್ಕೆ ಅಕ್ಕ ಮಾದೇವ್ ತನ್ನ ವಚನದಲ್ಲಿ ಹೇಳಿದಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ. ಸೂರ್ಯ ಅಸ್ತ ಆದಕೂಡ ಎಲ್ಲಾ ಜೀವಿಗಳೆಲ್ಲ ಮಲ್ಕೊಂಡ್ಬಿಡ್ತಾವೆ, ಸೂರ್ಯೋದಯ ಆದಕೂಡ ಎಲ್ಲವೂ ಹೇಳ್ತಾವ, ತಮ್ಮ ತಮ್ಮ ಕೆಲಸ ಮಾಡಕ್ ಚಾಲು ಮಾಡ್ತಾವೆ. ಹಕ್ಕಿ ಪಕ್ಷಿ ಪಶು ಪಕ್ಷಿ ಮನುಷ್ಯ ಎಲ್ಲ ಏ ತಮ್ಮ ತಮ್ಮ ಕೆಲಸ ಮಾಡ್ತಾವೆ. ಆದ್ರೆ ಯಾರು ಇದೇ ಕೆಲಸ ಮಾಡಿದ ಸೂರ್ಯ ಯಾರಿಗೇನು ಹೇಳಂಗಿಲ್ಲ, ಸೂರ್ಯನ ಬೆಳಕನ್ನು ತೆಗೆದುಕೊಂಡು ತಮ್ಮ ತಮ್ಮ ಉದ್ಯೋಗ ಬೇರೆ ಬೇರೆ ಹೆಂಗ್ ಮಾಡ್ಕೋಂತ ಬರ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಪರಮಾತ್ಮನ ಪ್ರೇರಕ ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ತಮ್ಮ ತಮ್ಮ ಸಂಸ್ಕಾರ ಹೇಗಿರುತ್ತ ಹಂಗೆ ಕೆಲಸ ಮಾಡಕ್ ಚಾಲು ಮಾಡುತ್ತೆ. ಅದಕ್ಕಾಗಿ ಜಗತ್ತಲ್ಲಿರ್ತಕ್ಕಂಥ ಈ ಭೇದಕ್ಕೆ ಈ ಭಿನ್ನತೆಗೆ ಏನು ಕಾರಣಪ್ಪ ಅಂದ್ರೆ, ಜಾತ್ಯಾಯುರ್ ಭೋಗ ವೈಷಮ್ಯ ಕಾರಣಂ ಕರ್ಮ ಕೇವಲಂ ಅಂತಂದ್ರು. ಅಂದ್ರೆ ನಮ್ಮ ಜನ್ಮ, ನಮ್ಮ ಭೋಗ, ನಮ್ಮ ಭಾಗ್ಯ ಎಲ್ಲರೂ ಒಂದೇ ರೀತಿ ಇರಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಭೋಗ ಭಾಗ್ಯಗಳು ಭಿನ್ನ ಭಿನ್ನವಾಗಿರ್ತವೆ. ಒಂದೇ ಮನೆಯಲ್ಲಿ ಹತ್ತು ಮಕ್ಕಳು ಹುಟ್ಟಿದ್ರು ಕೂಡ ಹತ್ತು ಮಕ್ಕಳ ಭಾಗ್ಯನ ಬೇರೆ ಬೇರೆ ಆಗಿರ್ತದೆ. ಯಾಕೆ ಅಂತ ಕೇಳಿದ್ರೆ, ಅವರವರ ಪ್ರಾಪ್ತವಾಗಿರ್ತಕ್ಕಂಥ ಕರ್ಮಾನುಸಾರವಾಗಿ ಜೀವಾತ್ಮ ಜನ್ಮ ತಾಳ್ತ ಹೊರತಾಗಿ ತಂದೆ ತಾಯಿ ಒಬ್ಬರೇ ಇದ್ರೂ ಕೂಡ ಮಕ್ಕಳಿರ್ತಕ್ಕಂಥ ಭೇದಕ್ಕೇನು ಕಾರಣ ಅಂದ್ರೆ, ಅವರು ಹಿಂದಿನ ಜನ್ಮ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳೇ ಅದಕ್ಕೆಲ್ಲ ಕಾರಣ ಅಂತ. ಅದಕ್ಕೆ ಜಗತ್ತಿನ ವೈಚಿತ್ರ್ಯಕ್ಕೆ ಏನು ಕಾರಣ ಅಂದ್ರೆ, ನಾವು ಮಾಡಿರ್ತಕ್ಕಂಥ ಕರ್ಮವೇ ಕಾರಣ. ಎಲ್ಲಾ ಕರ್ಮಕ್ಕೆ ಪ್ರೇರಕ ಶಕ್ತಿ ಪರಮಾತ್ಮನಾಗಿದ್ರು ಕೂಡ ಪ್ರಪಂಚದ ವೈಚಿತ್ರ್ಯಕ್ಕೆ ಏನು ಕಾರಣ ಅಂದ್ರೆ ಕರ್ಮಗಳೇ ಕಾರಣ ಅಂತ ಹೇಳ್ತಾರೆ. ಜನರಲ್ಲಿ ಅನೇಕ ಭಾವನೆ ಇರ್ತವೆ. ಕೆಲವರು ಶುದ್ಧವಾದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಗುರು ಹತ್ರ ಬಂದ್ರೆ, ಇನ್ನು ಕೆಲವು ಜನರು ತಮ್ಮ ಸಂಸಾರದ ಅಡಚಣೆಗಾಗಿ, ಸಂಸಾರದ ತ್ರಾಸಿಗಾಗಿ ತಮ್ಮ ನೋವು ನಲಿವುಗಳನ್ನ ಗುರುವಳಗೆ ಹೇಳಿ ಅದರಿಂದ ದೂರ ಮಾಡಿಕೊಳ್ಳೋಸ್ಕರ ಬರ್ತಾ ಇದ್ದಾರೆ. ಹಾಗೆ ದುಃಖಕ್ಕಾಗಿ, ದುಃಖದಿಂದ ಸಂತೃಪ್ತಿಯನ್ನು ಪಡೆಯುವುದಕ್ಕಾಗಿ ಬಂದಂತ ಜನರು ಬಹಳ ಜನ. ಅದಕ್ಕೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಈ ಜಗತ್ತಿನಲ್ಲಿ ನಾವು ಯಾರಾದರೂ ಗುರುಗಳ ಕಡೆಗೆ ಹೋಗ್ತಾ ಇದ್ರೆ, ದೇವರ ಕಡೆಗೆ ಹೋಗ್ತಾ ಇದ್ರೆ, ಅಥವಾ ಯಾವ್ದಾದ್ರು ಸಂತರ್ಗಳನ್ನ ಹೋಗ್ತಾ ಇದ್ರೆ, ಹೋಗುವಂತ ಜನರು ನಾಲ್ಕು ಪ್ರಕಾರ ಅಂತ ಹೇಳ್ತಾರೆ. ಮೊದಲೇನಪ್ಪ ಅಂದ್ರೆ ಆರ್ತ ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂತ ದುಃಖದಿಂದ ಬಳಲುವಂತಹ ಮನುಷ್ಯ ಮೊಟ್ಟ ಮೊದಲ ಆ ದುಃಖ ದೂರ ಮಾಡಿಕೊಳ್ಳಿಕ್ ಹೋಗ್ತಾರೆ. ಹಾಗೆ ವಿಶ್ವಾರಾಧ್ಯರ ಸಮೀಪಕ್ಕೆ ಬಂದಂತಹ ಜನರಲ್ಲಿ 100% ಅನ್ರಿ ಅಥವಾ 99% ಜನರಿ ಹೆಂಗಪ್ಪ ಅಂದ್ರೆ ದುಃಖ ದೂರ ಮಾಡಿಕೊಳ್ಳಕ್ಕೆ ಬಂದವರೆಲ್ಲ ಜನ. ಯಾಕಂದ್ರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೆ ಅನಂತವಾದ ದುಃಖಗಳು, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾ ಜಾಗೃತ ಜಾಗೃತ ಅನ್ನುವಂತೆ, ನಾವು ಹುಟ್ಟುವುದೇ ಮೊದಲನೇ ದುಃಖ, ಸಾಯೋದು ಕೊನೆ ದುಃಖ. ಆದ್ರೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಮನುಷ್ಯ ಅನಂತ ದುಃಖ ಅನುಭವ ಮಾಡಿರ್ತಾನೆ. ಆ ದುಃಖಗಳನ್ನ ತಾಳುವ ಸಾಮರ್ಥ್ಯ ಎಲ್ಲರಿಗಿರಂಗಿಲ್ಲ. ವಿಶ್ವಾರಾಧ್ಯರ ದುಃಖವನ್ನು ಸಹನ ಮಾಡಿಕೊಂಡ್ರು, ಆದರೆ ಸಾಮಾನ್ಯ ಜನರಿಗೆ ದುಃಖವನ್ನು ಸಹನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು, ಆ ದುಃಖದ ನಿವೃತ್ತಿಗಾಗಿ, ದುಃಖದ ನಿವಾರಣೆಗಾಗಿ ಇವರಿಗೆ ಶರಣಾಗತರಾಗಿ ಬಂದು ತಮ್ಮ ಅನಂತ ದುಃಖಗಳನ್ನ, ದಾರಿದ್ರ್ಯಗಳನ್ನ ದೂರ ಮಾಡಿಕೊಂಡು ಇವತ್ತು ಸಾಕಷ್ಟಾಗಿ ಜನರು ಸಮಾಜದಲ್ಲಿ ಬೆಳೆದಿದ್ದಾರೆ.

ಭೌತಿಕವಾಗಿ ಸಾಕಷ್ಟು ಬೆಳಕೊಂಡ್ರ ಅಂತ ತಿಳ್ಕೊಂಡು ಏನಾದರೂ ವಿಶ್ವಾರಾಧ್ರ ಹೆಸರಿಂದ ಏನಾದ್ರೂ ಕಾರ್ಯಕ್ರಮ ಎಲ್ಲಾದ್ರೂ ನಡೀತೈತಿ ಅಂತ ಕೇಳಿದ್ರೆ ಅಲ್ಲಿ ಧಾರಾಳವಾಗಿ ಕೊಡ್ತಕ್ಕಂತ ಮನೋವೃತ್ತಿ ನಿವೇತನ ಕಾಣ್ಕೊಂಡು ಬರ್ತಾ ಇದೆ. ಈ ಗುಲ್ಬರ್ಗಾ ಜಿಲ್ಲಾದೊಳಗೆ ಬಹಳ ಕಡೆಗೆ ವಿಶ್ವಾರಾಧ್ರ ಸೇವಾ ಸಮಿತಿಗಳಿದಾವೆ. ವಿಶ್ವಾರಾಧ್ರ ಹೆಸರಿಂದ ಗುಡಿಗಳನ್ನು ಕಟ್ಟಿದ್ದೀರಿ, ವಿಶ್ವಾರಾಧ್ರ ಜಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೂಲತಃ ಅಬ್ಬೆ ತುಮಕೂರಿನಲ್ಲಿ ಅವರ ಒಂದು ಸಮಾಧಿ ಇದ್ರೂ ಕೂಡ ಅವರ ಸ್ಮಾರಕಗಳನ್ನ ಎಲ್ಲಾ ಕಡೆ ಮಾಡ್ಕೊಂಡು ಬರ್ತೀರಿ ಯಾಕೆ ಅಂತ ಕೇಳಿದ್ರೆ ಅವರು ಒಂದು ಊರಿಗೆ ಒಂದು ಓಣಿಗೆ ಸೀಮಿತವಾದಂತವರಲ್ಲ. ಅವರನ್ನ ನಾವು ಎಲ್ಲಾದರೂ ಕುಂತು ಸ್ಮರಿಸಬಹುದು, ಎಲ್ಲಾದರೂ ಕುಂತು ಧ್ಯಾನಿಸಬಹುದು ಅಂತ ತಿಳ್ಕೊಂಡು ನಿಮ್ಮ ನಿಮಗೆ ಅನುಕೂಲವಾದ ಸ್ಥಾನಗಳಲ್ಲಿ ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ವಿಶ್ವಾರಾಧ್ಯರ ಒಂದು ದೇಹ ತ್ಯಾಗ ಮಾಡಿರ್ತಕ್ಕಂಥ ಅಬ್ಬೆ ತುಮಕೂರು ಎಷ್ಟು ಮಹತ್ವದ್ದು, ಅವರು ತಪಸ್ಸು ಮಾಡಿರ್ತಕ್ಕಂಥ ಈ ಸ್ಥಾನ ಕೂಡ ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇವತ್ತು ಈ ಮಠಕ್ಕೆ ಮಠಾಧಿಪತಿ ಆಗಿರ್ತಕ್ಕಂಥ ನಮ್ಮ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರು 4 ವರ್ಷಗಳ ಹಿಂದೆ ಕಾಶಿ ಜವಳನ್ನು ಬರಮಾಡಿಕೊಂಡು ಪಟ್ಟಾಭಿಷೇಕ ಕಾರ್ಯಕ್ರಮ ಮಾಡಿಕೊಂಡು ಅವಾಗ ಏನು ಇದ್ದಿಲ್ಲ, ಸುಮ್ಮನೆ ಏನೋ ಒಂದೆರಡು ರೂಮ್ಗಳಿದ್ದು ಅಷ್ಟೇ. ಆದ್ರೆ ಇವತ್ತು ಈ 4 ವರ್ಷದ ಕಾಲಾವಧಿಯೊಳಗ ಈ ಒಂದು ತಪೋವನವನ್ನು ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ. ಇನ್ನೂ ಬೆಳೆಸ್ತಕ್ಕಂತ ಬಹಳ ದೊಡ್ಡ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಅವರು ಬಹಳ ಕಲಿತವರಲ್ಲ, ಕಾಶಿಗೆ ಅಥವಾ ಮತ್ತಾವುದರ ಬೆಂಗಳೂರಿಗೆ ಬೆಂಗಳೂರು ಹೋಗಿ ಕಲಿತವರಲ್ಲ. ಆದರೆ ಕಲಿತವರಿಗಿಂತಲೂ ಗುರುವಿನ ಭಕ್ತಿ ಅನ್ನುವಂತಹ ಬಹಳ ದೊಡ್ಡದು ಅವರ ಮನಸ್ಸಿರೋದ್ರಿಂದ ಅದಕ್ಕೆ ಗುರು ಕೃಪೆಗೆ ಪಾತ್ರನಾದ ಅಂತಂದ್ರೆ ನೀನು ಒಲಿದರೆ ಕೊರಡು ಕೊಣರುವುದಯ್ಯ, ನೀನು ಒಲಿದರೆ ಬರಡು ಹಯನವಹುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇಪ್ಪು ಅಂತ ಹೇಳ್ತಾರಲ್ಲ, ಹಾಗೆ ಗುರುವಿನ ಕೃಪಾ ಪಡ್ಕೊಂಡ ಮನುಷ್ಯ ಅಂದ್ರೆ ಅವನು ಓದಲಾರ್ದ ವಿಜ್ಞಾನ ಬರ್ತದೆ, ಓದಲಾರ್ದ ವಿದ್ಯೆ ಬರ್ತದೆ. ಹಾಗೆ ಇವತ್ತು ಅವರು ಮಾತಾಡುವಂತ 4 ಮಾತು ನಾವು ಕೇಳಿದ್ರು ಕೂಡ ಓದಿದವನಿಗೂ ಮಾತಾಡೋ ಬಹಳ ಕಷ್ಟ ಆಗ್ತದ. ಓದಲಾರ್ದ ಮಾತಾಡ್ತಾರ, ಎದರಿಂದ ಮಾತಾಡ್ತಾರಪ್ಪ ಅಂದ್ರೆ ಅಂದ್ರೆ ಗುರುವಿನ ಅನುಗ್ರಹ ಅವರ ಮೇಲದ, ಗುರುವಿನ ಆಶೀರ್ವಾದ ಅವರ ಮೇಲದ. ಅದಕ್ಕೆ ಈ ಸ್ಥಾನದಲ್ಲಿ ಬಂದಂತವ್ರು ನಾವು ಏನ್ ತಿಳ್ಕೋಬೇಕು ಅಂತ ಕೇಳಿದ್ರೆ ಗುರುವಿನಲ್ಲಿ ಶ್ರದ್ಧಾ ಇಡಬೇಕು, ದೇವರಲ್ಲಿ ನಿಷ್ಠೆ ಇಟ್ಕೋಬೇಕು. ಅದಕ್ಕೆ ಹುಟ್ಟಿ ಬಂದ ಮೇಲೆ ಇಷ್ಟ ದೇವರ ಭಕ್ತನಾಗಬೇಕು, ಒಬ್ಬ ಸದ್ಗುರುವಿನ ಶಿಷ್ಯನಾಗಬೇಕು. ಯಾವ ಮನುಷ್ಯ ದೇವರ ಭಕ್ತನಾಗಿಲ್ಲ ಗುರುವಿನ ಶಿಷ್ಯನಾಗಿಲ್ಲ ಅವ ಏನಿದ್ರು ಕೂಡ ಅವನ ಜೀವನ ವ್ಯರ್ಥ, ಅದ ನಿರರ್ಥಕ ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಆ ದಿಸೆಯಲ್ಲಿ ತಾವು ಉದ್ಧಾರ ಆಗೋದಷ್ಟೇ ಅಲ್ಲ, ತನ್ನ ನಂಬಿರುವಂತ ವಿಶ್ವಾರಾಧ್ಯರ ನಂಬಿರ್ತಕ್ಕಂಥ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಒಳ್ಳೆ ಜ್ಞಾನ ಮಾಡಿಕೊಡ್ಬೇಕಂತಕ್ಕಂಥ ಒಳ್ಳೆ ವಿಚಾರ ಸಿದ್ದರಾಮ ಶಿವಾಚಾರ್ಯ. ನಾವು ಒಂದಿವ್ ಸಣ್ಣ ಹಳ್ಳಿಯಾಗ ಈ ನಮ್ ಶಾಸ್ತ್ರ ಯಾರ ಕೇಳಬೇಕು, ಸಿದ್ಧಾಂತ ಶಿಖಾಮಣಿ ಅಂತ ಅನ್ನಾಕ ಬಹಳ ಜನರಿಗೆ ಬರಂಗಿಲ್ಲ. ಅಂತಾದ್ರ ಅತ್ಯಂತ ಕಠಿಣವಾಗಿರ್ತಕ್ಕಂತ ತತ್ವಜ್ಞಾನವನ್ನ ನಾ ಇವ್ರ ಮುಂದೆ ಹೆಂಗ್ ಹೇಳೋದಂತಂದ್ರ ನೀವು ಹೇಳ್ರಪ್ಪ ತಾನ ಅವ್ರಿಗೆ ತಿಳಿತೈತಿ ಅಂತಂದ್ರು. ನಾವು ಹೇಳಕ್ ಚಾಲೂ ಮಾಡಿದಂಗೆಲ್ಲ ಜನ ಬಂದು ಕೂಡಿರ್ತಾ ಇದ್ರು, ನಮಗ ಸಮಸ್ಯೆ ಬರುತ್ತೆ, ನಾವು ಹೇಳೋದು ತಿಳಿತೈತಿ ಇಲ್ಲಿ ಅವ್ರಿಗೆ ಅಂತ ತಿಳ್ಕೊಂಡು ಆದ್ರೆ ಹಸನ್ಮುಖರಾಗಿ ಏಕಾಗ್ರ ಚಿತ್ತಿಂದ ಕೇಳತಕ್ಕಂಥದ್ದನ್ನ ನೋಡಿದಾಗ ಅಂದ್ರೆ ನಾವು ಹೇಳಿದ್ದೆಲ್ಲ ತಿಳಿತೈತೆ ನಿಮಗೆ ಅಂದ್ರೆ ಏ ತಿಳಿತೈತ್ರಿ ಬಹಳ ಚೆನ್ನಾಗಿ ತಿಳಿತಕ್ಕಂಥ ಮಂದಿ ಹೇಳಿದಾಗ ನಿಜವಾಗಿನ ಕೂಡ ಈ ತಪೋವನದ ಮಹಿಮೆಯಿಂದ ನಿಮ್ಮೆಲ್ಲರ ಅಂತಃಕರಣ ಶುದ್ಧವಾಗಿ ಎಂಥ ಕಠಿಣವಾದ ಶಾಸ್ತ್ರ ಇದ್ರು ಕೂಡ ನೀವು ತಿಳ್ಕೊಳ್ತಕ್ಕಂಥ ಯೋಗ್ಯತೆ ಪಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ರಂಭಾಪುರಿ ಮಹಾಸನ್ನಿಧಿ ಅವರು ದಯಮಾಡಿಸಿದ್ದಾರೆ, ನಮ್ಮ ಆಶೀರ್ವಚನ ಇನ್ನೂ ದಿನ ನಿಮಗೆ ಕೇಳಲಿಕ್ಕೆ ಸಿಗ್ತದೆ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯ ಪಿಂಡ ಸ್ಥಳದ ಅನೇಕ ವಿಚಾರ ನೀವೆಲ್ಲ ಕೇಳ್ಕೊಂಡು ಬಂದಿದ್ದೀರಿ. ಇವತ್ತು ಮುಖ್ಯವಾಗಿ ವಿಶ್ವಾರಾಧ್ಯರ ಜಯಂತಿಯ ಒಂದು ನಿಮಿತ್ತವಾಗಿ ಪಿಂಡ ಜ್ಞಾನ ಸ್ಥಳದ 4-6 ಮಾತು ನಿಮಗೆಲ್ಲ ಹೇಳಿದೆ. ಸಾಮಾನ್ಯವಾದ ಜನರು ಶರೀರವೇ ನಾನಂತ ತಿಳ್ಕೊಳ್ತಾರೆ, ಆದರೆ ಉತ್ಕೃಷ್ಟವಾದ ತಿಳುವಳಿಕೆ ಇರತಕ್ಕಂಥ ಜ್ಞಾನಿಗಳು ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ, ಚಿತ್ತ ನಾನಲ್ಲ, ಇವೆಲ್ಲಕ್ಕಿಂತಲೂ ವಿಲಕ್ಷಣವಾಗಿ ಇವೆಲ್ಲಕ್ಕಿಂತಲೂ ಅತೀತವಾಗಿರ್ತಕ್ಕಂಥ ಆತ್ಮತತ್ವವೇ ನಾನಂತೆ ತಿಳ್ಕೊಂತಾರಲ್ಲ ಅಂಥವ್ರಿಗೇನ ಪಿಂಡಜ್ಞಾನಿ ಪಿಂಡಜ್ಞಾನ ಅಂತ ಕರೀತಾರೆ. ಅಂಥ ಪಿಂಡಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ವಿಶ್ವಾರಾಧ್ಯರ 121ನೇ ಜನ್ಮ ದಿನೋತ್ಸವವನ್ನು
ಇವತ್ತು ನೀವೆಲ್ಲ ಆಚರಿಸಿದರೆ ಈ ಆಚರಣೆಯ ಮುಖ್ಯವಾಗಿರ್ತಕ್ಕಂಥ ಫಲ ಏನು ಅಂತ ಕೇಳಿದಾದ್ರೆ, ಅದಕ್ಕೆ ನಾವು ಏನ್ ಹೇಳುದು ಅಂತ, ಇವತ್ತ ಇಂಥ ಸಂದರ್ಭದಲ್ಲಿ ನೀವೆಲ್ಲ ಗೃಹಸ್ಥರು ಬಹಳ ಜನ ಸೇರಿದಿರಿ, ನಿಮಗೆ ಹುಟ್ಟುವಂತ ಮಕ್ಕಳಿಗೆ ಇಂಥ ಸಂತರ ಹೆಸರುಗಳನ್ನು ಇಡಬೇಕು. ಅದಕ್ಕೆ ಬಹಳ ಜನರಿಗೆ ಇವತ್ತು ಹೆಸರು ಇಡೋದ ಗುರುತಿಲ್ಲ. ನೀವೇನ್ ಮಾಡಬೇಕು ಅಂದ್ರೆ, ನಮ್ಮ ಪೀಠ ಪರಂಪರೆ ನಾವು ಕಾಪಾಡ್ಕೋಬೇಕಾದಾಗ ನಿಮ್ದು ಯಾವ ಪೀಠ, ಯಾವ ಪೀಠ ಪರಂಪರೆಯವರು, ಆ ಪೀಠದಲ್ಲಿ ಆಗಿರ್ತಕ್ಕಂಥ ಜಗದ್ಗುರುಗಳಾಗಲಿ, ಆ ಪೀಠದ ಗೋತ್ರ ಪುರುಷರಾಗಲಿ, ಆ ಪೀಠದಲ್ಲಿ ಸಂಬಂಧಪಟ್ಟಂತ ಸಂತರ ಶರಣರ ಹೆಸರುಗಳನ್ನು ನಿಮ್ಮ ಮಕ್ಕಳು ಅಕಸ್ಮಾತ್ ಇಟ್ಟಿದ್ದಾದ್ರೆ ಆ ಒಂದು ಪ್ರಭಾವದಿಂದ ಆ ವ್ಯಕ್ತಿತ್ವ ಬೆಳೆಸಿಕೊಳ್ಳಕ್ಕೆ ಸಾಧ್ಯವಾಗ್ತದ. ಇವತ್ತು ಮೂಲ ವಿಶ್ವಾರಾಧ್ಯರ ಹೆಸರಿಡಿಕೊಳ್ತಕ್ಕಂಥ ಈ ಗೌಹರದ ವಿಶ್ವಾರಾಧ್ಯರು ಕೂಡ ಇವತ್ತೆಷ್ಟು ಪ್ರಕಾಶಮಾನವಾಗಿದ್ರ ಅಂತ ಕೇಳಿದ್ದಾದ್ರೆ, ಆ ಹೇಗೆ ಸೂರ್ಯನ ಪ್ರಕಾಶವನ್ನು ಪಡೆದಿರತಕ್ಕಂಥ ಚಂದ್ರ ರಾತ್ರಿಯೊಳಗ ಎಲ್ಲರಿಗೆ ತಂಪಾದ ಬೆಳದಿಂಗಳನ್ನು ಕೊಡುವಂತೆ ಮೂಲ ವಿಶ್ವಾರಾಧ್ಯರ ಹೆಸರು ಇಟ್ಟುಕೊಂಡಿರತಕ್ಕಂಥ ಈ ವಿಶ್ವಾರಾಧ್ಯರು ಅಲ್ಲಿಂದ ಪ್ರಕಾಶವನ್ನು ಪಡ್ಕೊಂಡು ಜಗತ್ತಿಗೆ ತಂಪಾಗಿರ್ತಕ್ಕಂಥ ಶೀತಲವಾದ ಒಂದು ಜ್ಞಾನದ ಬೆಳಕನ್ನು ಕೊಟ್ಟುಕೊಂಡು ಬಂದಾರೆ ಅಂತ ತಿಳ್ಕೊಂಡು ಅದಕ್ಕ ಹೆಸರು ಇಟ್ಟಿದ್ದಕ್ಕೂ ಕೂಡ ಇವತ್ತು ಸಾರ್ಥಕವಾಗಿದೆ. ಇಂಥ ವಿಶ್ವಾರಾಧ್ಯರ 121ನೇ ಜನ್ಮ ದಿನೋತ್ಸವ ಮಾಡತಕ್ಕಂಥ ನೀವು ಕೂಡ ನಿಮ್ಮ ಹುಟ್ಟತಕ್ಕಂಥ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಇಂಥ ಸಂತರ ಹೆಸರಿಟ್ಟು ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಕ್ಕಂಥ ಶಕ್ತಿ ಅವರಿಗೆ ಬರಬೇಕಂತ ತಿಳ್ಕೊಂಡು ಆಚಾರ್ಯವೆಲ್ಲ ಪ್ರಾರ್ಥನೆ ಮಾಡಬೇಕಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ.

ಸೃಣ್ವಾತ್ಸದೇನ ಅನ್ನಾರ್ಜೇಣ ಸಮಿಂದ ಆಗುತ್ತೋ ಸ್ವಮಿದೆ ಸಾಮಾಹಿತ್ಯ ಸಮಿಂಧೆ ಸಾಹಿತ್ಯಗಂ ಸಮಿಂಧೆ ಕಾಮಹಗಂ ಸಮಿಂಧೆ ಕಾಮಸಮಿದ್ಧ ಆಯುಧ ತೇಜಸ ಪತ್ರದ ಕ್ರಿಯಾ ಇತದ ಬ್ರಹ್ಮವರ್ತದೇನ.

0: ನೋ ವಯಜ್ಞಸ್ಯಾಮಪ್ರಣೋದಾನ ಸಪತ್ನಾನ್ ಷೋಲಶೀಸ್ತೋಮ ಓಜೋ ದ್ರವೇಣಂ ಚತುಶ್ಚತ್ವಾರಿಜ್ಞೇಶಸ್ತೋಮೋ ವರ್ಚೋ ದ್ರವೀಣಂ ಅಗ್ನೇಃ ಪುರೀ ಈಶಮಸ್ಯತ್ಸೋ ನಾಮತಾಂ ತ್ವಾ ವಿಶ್ವೇ ಅಭಿಗೃಣಂತು ದೇವಾಃ ಸ್ತೋಮಾ ಪೃಷ್ಠಾ ಘೃತವಾತಿ ಹಸೀದ ಪ್ರಜಾವಾದಸ್ಮೇ ದ್ರವಿಣಾಯ ಜಸ್ವಾ ಏವಶ್ಚಂದೋ ವರೀವಶ್ಚಂದಃ ಶಂಭೂಶ್ಚಂದಃ ಪರಿಭೂಶ್ಚಂದಾಃ
1: ಆಚ್ಛಂದೋ ಮನಶ್ಚಂದೋ ವ್ಯಚಶ್ಚಂದಾಃ
0: ಸಿಂಧುಶ್ಚಂದಃ ಸಮುದ್ರಶ್ಚಂದಃ ಸರಿರಂಛಂದಃ ಕಕುಪ್ಛಂದಃ ತ್ರಿಕಕುಪ್ಛಂದಃ ಕಾವ್ಯಂಛಂದೋ ಅಂಕುಪಂಛಂದಃ ಅಕ್ಷರಪಂಕ್ತಿಶ್ಚಂದಃ ಪದಪಂಕ್ತಿಶ್ಚಂದೋ ವಿಷ್ಟಾರಪಂಕ್ತಿಶ್ಚಂದಕ್ಷುರೋ ಭ್ರಜಶ್ಚಂದಃ ಆಚ್ಛಂದಃ ಪ್ರಚ್ಛಂದಃ ಸಂಯಚ್ಛಂದೋ ವಿಯಚ್ಛಂದಃ ಬೃಹಚ್ಛಂದೋ ರಥಂತರಂಛಂದೋ ನಿಕಾಯಶ್ಚಂದೋ ವಿವಧಶ್ಚಂದಃ ಗಿರಶ್ಚಂದೋ ಭ್ರಜಶ್ಚಂದಃ ಸಕ್ಕಿಸ್ತುಪ್ಛಂದೋ ನಿಷ್ಟುಪ್ಛಂದಃ ಏವಶ್ಚಂದೋ ವರೀವಶ್ಚಂದೋ ವಯಶ್ಚಂದೋ ವಜಸ್ಕೃಚ್ಛಂದಃ ವಿಸ್ಪರ್ಧಾಶ್ಚಂದೋ ವಿಶಾಲಂಛಂದಶ್ಚದಿಶ್ಚಂದೋ ದೂರೋಹನಂಛಂದಃ ತಂದ್ರಂಛಂದೋ ಅಂಕಾಂಗಂಛಂದಃ ರಶ್ಮಿನಾ ಆಸತ್ಯಾಯ ಸತ್ಯಂಜಿನ್ ವಪ್ರೇತಿ ನಾಧರ್ಮಾಣಾಧರ್ಮಂಜಿನ್ವ ಅನ್ವಿತ್ಯಾದಿವಾದಿವಂಜಿನ್ವ ಸಂಧಿನಾಂತರಿಕ್ಷೇಣಾಂತರಿಕ್ಷಂಜಿನ್ವ ಪ್ರತಿಧಿನಾ ಆಪೃಥಿವ್ಯಾ ಪೃಥಿವೀಂಜಿನ್ವವಿಷ್ಟಂಭೇನ ವೃಷ್ಟ್ಯಾ ವೃಷ್ಟಿಂಜಿನ್ವ ಪ್ರವಯಾನ್ ಹಾಹರ್ಜಿನ್ವ ನುಯಾರಾತ್ರಿಯಾರಾತ್ರಿ ಇಂಜಿನ್ವ ಉಷಿಜ ವಸುಭ್ಯೋ ವಸು ಉಂಜಿನ್ವ ಪ್ರಕೇತೇನ ಆದಿತ್ಯೇಭ್ಯ ಆದಿತ್ಯಾಂಜಿನ್ವ ತಂತೂ ನಾರಾಜಸ್ಪೋಷೇಣ ರಾಜಸ್ಪೋಷಂಜಿನ್ವ ಸಜ್ಞ ಸರ್ಪೇಣ ಶ್ರುತಾಜ ಶ್ರುತಂಜಿನ್ವ ಐಲೇನೌಷಾಧೀಭಿರೋಷಾಧೀರ್ಜಿನ್ವೋತ್ತಮೇನ ತನೂಭಿಸ್ತನೂರ್ಜಿನ್ವ ವಯೋಧಸಾಧೀತೇನಾಧೀತಂಜಿನ್ವಾಭಿಜಿತಾ ತೇಜಸಾ ತೇಜೋಜಿನ್ವಾ ಪ್ರತಿಪದಾಸಿ ಪ್ರತಿಪದೇಯತ್ವಾ ನುಪದಸ್ಯ ನುಪದೇಯತ್ವಾ ಸಂಪದಾಸಿ ಸಂಪದೇಯತ್ವಾ ತೇಜೋಸಿ ತೇಜಸೇತ್ವಾ ತ್ರಿವೃದಾಸಿ ತ್ರಿವೃತೇಯತ್ವಾ ಪ್ರವೃದಾಸಿ ಪ್ರವೃತೇಯತ್ವಾ ವಿವೃದಾಸಿ ವಿವೃತೇಯತ್ವಾ ಸವೃದಾಸಿ ಸವೃತೇಯತ್ವಾ ಆಕ್ರಮೋಸ್ಯಾಕ್ರಮಾಯತ್ವಾ ಸಂಕ್ರಮೋಸಿ ಸಂಕ್ರಮಾಯತ್ವಾ ಉತ್ಕ್ರಮೋಸ್ಯುತ್ಕ್ರಮಾಯತ್ವೋತ್ಕ್ರಾಂತಿರಸ್ಯುತ್ಕ್ರಾಂತ್ಯೈತ್ವಾ ಅಧಿಪತಿನೋರ್ಜೋರ್ಜನ್ಜಿನ್ವವೇಶ್ರೀಃ ಕ್ಷತ್ರಂಜಿನ್ವಾ ರಾಜ್ಞಾಸಿ ಪ್ರಾಚಿ ದಿಗ್ವಸಾವಸ್ತೆ ದೇವಾ ಅಧಿಪತಯಃ ಅಗ್ನಿರ್ಹೇತೀನಾಂ ಪ್ರಾತಿಧರ್ತಾ ತ್ರಿವೃತ್ವಾ ಸ್ತೋಮಃ ಪೃಥಿವ್ಯಾಗ್ಶ್ರಾಜತ್ವಾಜ್ಯ ಮುಕ್ತಮವ್ಯಾಥಾಯೈ ಸ್ತಬ್ನಾತು ರಥಂತರಜ್ಞ ಸಾಮಪ್ರತಿಷ್ಠಿತ್ಯ ಅಂತರಿಕ್ಷೇ ರಿಷಾಯಸ್ತ್ವಾ ಪ್ರಥಮಜಾ ದೇವೇಷು ದಿವೋ ಮಾತ್ರಾಯ ವರಿಮ್ಣಾ ಪ್ರಾಧಂತು ವಿಧರ್ತಾ ಚಾಯಮಧಿಪತಿಶ್ಚತೇ ತ್ವಾ ಸರ್ವೇ ಸಂವಿಧಾನಾ ನಾಕಸ್ಯ ಪೃಷ್ಠೇ ಸ್ವರ್ಗೇ ಲೋಕೇ.

0: ಸಹಸ್ರಸ್ಯ ಪ್ರಮಾಸಿ ಸಹಸ್ರಸ್ಯ ಪ್ರತಿಮಾಸಿ ಸಹಸ್ರಸ್ಯೋನ್ಮಾಸಿ
1: ಸಹಸ್ರೋ ಓಸಿ ಸಹಸ್ರ ಆಯತ್ವಾ ಇತಿ ಷೋಲಶೋಧ್ಯಾಯಃ.
0: ಓಂ
2: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ shaivam.org, ದಿ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಸ್ಪಿರಿಚುವಲ್ ಡಿಸ್ಕೋರ್ಸ್.

ಆತ್ಮಭ್ಯಂ ಸವಿತರ್ವಾರಿ ಬಾಧೋ ಬಾಧೋರಿ ಪಕ್ಷಭ್ಯಾಂಸೆ ಬೃಹಸ್ಪತಿಯ ಸಂಹೇದಂ ಯತ್ರಂ ಧರಂ ಸಂಹೇದಾಭಿರಿಸ್ತಾಯೇ ನಮನಂ ವದಂತು ದೇವಾಃ ದಾತಾಯ ಧಾತುನಾಭಿಮೇಘಾನಾಯ ತತ್ಪತಿಃ ಸಹಸ್ರೋರ್ನೇನೇತರು ದಾತಾಯ ಧಾತುದಾಸುರೇತ್ರಾಗೀಂ ದೇವಾಧುಮಖೇದಾಃ ವಯಂ ದೇವಸ್ಯ ದೇವನಿಗಮಾಭಿಂ ವಿಶ್ವರಾಧನಃ ದಾತಾರಿಶ್ವಾಮಾಕ್ರಿಯಾ ಧಾತು ಪ್ರಣಯಾಮಾಯ ಧಾತುರೇ ತಸ್ಮೈ ದೇವಾಮೃತಂ ಸಂಗ್ರಹಂ ಭವಿಷ್ಯೇ ದೇವಾಹರೀತಿ ಸರೋಧಾಃ ರಾತರಾತಿಷ್ಟಿವೇದಂಜೋಷಂತಾಂ ಪ್ರಜಾಪಾದನ್ಯಧಿಪಾಧಿಮಾಗ್ನೆ ಸ್ಪಷ್ಟಾರಕ್ಷಪ್ರಜಯಾಸಂಗಡಾಯಮಾನಾಯಮಾನಾಯಪ್ರಜೇಂದಾತು ಪ್ರಣಭಸ್ವೃಜೇಂದ್ರೇಂದ್ರಿಯಂ

ಇಂದ್ರಾವರುಣಾಮಧೋಮತ್ತಮಸ್ಯಕೃಷ್ಣಸ್ವಚ್ಚಾವೇ ಶಿವಂ ವಾಮಂಧ್ವರೇ ವಿಕ್ರಮಾದ್ಯಾ ಮಾತರೇ ಯೋನಶ್ಚ ಪಾದಶ ಪದಶ್ಚ ಪರಸೋ ಯ

ಪತೃಭ್ರೇಖಭ ಇಷ್ಟಕಾನಮ್ಮ ಉರೀಹಂ ವಸನಃ ಸುಕೃತಸ್ಯ ಲೋಕೇ ತತರ ಗಚ್ಛ ಜತರ ಪೂರ್ವೇ ಪರೇತಾಃ ಮಹೀದ್ಯೌಃ ಪೃಥಿವೀ ಚ ನ ಇಮಂ ಜಜ್ಞಂ ಮಿಮಿಕ್ಷತಾಂ.

ಚಕ್ಷುರ್ಗೃಹಾಮಿ ಪ್ರಜಾಭ್ಯಃ ಇದಮುತ್ತರ ಸ್ವಸ್ತಸ್ಯ ಶ್ರೋತ್ರಗ್ಗುಂ ಸೌವಗ್ಗುಂ ಶರತ್ಸರೌತ್ರ

ಶಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಿವ ಶಿವೇತಿ ಶಿವೇತಿ ಶಿವೇತಿ ವಾಂ ಭವ ಭವೇತಿ ಭವೇತಿ ಭವೇತಿ ವಾ ಹರ ಹರೇತಿ ಹರೇತಿ ಹರೇತಿ ವಾ ಭಜ ಮನಃ ಶಿವಮೇವ ನಿರಂತರಂ ಭಜ ಮನಃ

ಸಹಸ್ರೈಕ್ಯೇಕೇವೀನಾಂಭೂತಾಂಬರಿಗೃಹ್ಣಾಸ್ತ್ರೈನ್ಯೇವಂ ವೇದ ಜೋನಾ ಸದಾ ಸುದೇವಾ ಸದಾ ಭಾವಿಷ ಸುಸದಾ ಸುದೇವಾ ಭಾವಿಷ ಸದಾ ಸುದೇವಾ ಭೂತಾ